ಹಾಗಾಗಿ ತಿನ್ನಿ ಬಿಚೆ ಮಾಯ ಪಾಯ ಹರಾಪ ಮೊಲಕ ಮೊಲ್ಲ ಪಾಯ ಜಾಯಿ ಮೊಲನ ಪಾಯ ಜಾಯಿ ಕಿಸಬಿಟ್ಟು ರಹ ಲೋಕ ಬಿರಲಾಯಿ ಐಸಾ ಸತ್ಗುರು ಜಿ ಮಿಲೇ ತಿಸನೋ ಸರ ಸೋಂ ಪಿಯ ಬಿಚೋ ಆಪ ಜಾಯಿ ಜಿಸ ದಾ ಜಿಯೋ ತಿಸ ಮಿಲ ರಹೇ ಹರ ಬಸ ಮನ ಆಯಿ